ಲಾಕೆ ಆಕಾಶವಾಣಿ ಡಿಫೋ ಅದುಂಠು ಕಾರ್ಪಿ ಡೆಡ್ ಲಾಂಗ್ ರೀಚಿಂಗ್ ಹೋನ ಲೋನ್ ಆಚೆ ಮೇಘನ್ ಡೆಂಗ್ ಲಾಂಗ್ ಪೆನ್ ಆಸೋನ್ ಸೋನ್ ಕಾರ್ಪಿ ಡೆಡ್ ಲಾಂಗ್ ರೀಚಿಂಗ್ ಹೋನ ಲೋನ್ ಆರ್ ಜುಯಿಕ್ ಸಿನ ಅಪ್ರಾಂಗ್ ಸಿ ಮೋಹನ್ ಸಿಂಗ್ ಹನ್ಸಿಲ್ ಅಪೆನ್ ಅಲಾಂಗ್ ಲಿ ರೀ ಸಹ ಪೆನ್ ಕಿಲೋನ ಲೋನ್ ಆರ್ ಜುಯಿಕ್ ಸಿನ ಆ ಲೋನ್ ಅಲಾಮ್ ಥೇ ಚಿಕಿಮು ಜಿ ನಾಂಫಾನ್ ಪಿನಿ ಸ್ಯಾಮ್ಸುನ್ ಸಿಂಗ್ ಇಂಕ್ಟಿ.